ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ